0: ಪರ್ಣ ಪಾಂಚಲಕ್ ಅವ್ರದ್ದು ಮಂಗಿತನ್ನೇ ಹೆಟಕ್ ಹೆತ್ತಾವಕ್ ಹೋಗಿ ಪರ್ಣ ಪಾಂಚಲಕ್ ಗಹಾಗಿನಗಿ ಇಲ್ಲ ತೀನೋ ಗಂಗಾ ಐನಿಮೆ ತಿಬುನಿ ಏಕ ತ್ರಿಶುಲಿ ಹರಿತಮಿ ತಿಬುನಿ ಏಕ ಗಹಾಗಿನಗಿ ಇಲ್ಲ ತೀನೋ ಇತಿಂಗ್ ದನಟ ಮಿನಿಸ್ ಬೋಮ ಅಮಾರಿಂತಮಿ ಇನ್ನಿ ಪಲಾತ್ ವಲ ಲೈಟ್ ನೆಹೆ ಎಪೆತಿ ವಲ ತಿಬಿಚೆ ಹೈಡ್ರೋ ಪವರ್ ತೊಲಹಕ್ ಪಹಲೋಕ್ ಅತ್ರಗ ತಿಬಿಲ ತೀನೋ ಇವೈನ್ ಗೊಡ ಹರಿಯಕ್ ಮ ವಿನಾಶ ವೇಲ ಇತ್ರ ವೆಚ್ಚ ಇವೈನ್ ಬಿದುಲಿಯ ನಿಪದನ್ನ ಬೇರಿ ತತ್ವ ಏಕ ತಮೆ ತೀನಿ ಇತಿಂಗ್ ಮಿನಿಸ್ ಬೋಮ ಅಂಧಕಾರ ತಮೆ ಇನ್ನಿ ಥಿಂಗ್ ಏಗುಲಂಟ ದೆಂಗ್ ಪಾರುಗಳ ಹಿಮ ಒಕ್ಕುಮ ಕೆಡಿಚಿಂದ ಏ ಉಡ ಏ ಗಂಗೋತ್ರ ಪಟಂಗ ಪಲಾತ್ ವಲ ಎನ್ನ ಮಾಡ್ರಿ ಹೆಲಿಕಾಪ್ಟರ್ ವಲಿಂತಮೆ ಗೊಡಾಕ್ ಪಿಲಾವಟ ಈ ಕ್ಯಾಮ್ ಹಿಮ ಅರಿಗಿನ್ನ ಎನ್ನೆ ದನಟ ಅನಿತ್ ಪಲಾತ್ ವಲ್ ನಂಗ್ ಟಿಕಾಕ್ ಮಿನಿಸ್ ಆಧಾರ ಕರ್ನಿಂದ ಟಿಕಾಕ್ ಹೊಂದಾಯಿ ಇವನಾಟ ಗೊಡಾಕ್ ಮಿನಿಸ್ ಉಂಟ ಅಮಾರ್
1: ಪೀಕೂಟಿ ನಾಯಕ ಅಂದ್ರು ಸ್ವಾಮಿನಾಥ ಹಿಮನಂಗ್ ಅಪಿ ಸಂಬಂಧ ಕರಗಾನ ಪುಲನ್ ದುರ್ಗತನ ಸಂಬಂಧ ವಿಸ್ತಾರ ಕೋಹದ ಸಂಬಂಧ ಕರಗಾನ ವಿಸ್ತಾರ ಲಭಾದಿ
2: ಓ ಮಠ ಓಮನಾನ ದನಟ ಮುಗದಾರ ತಿತ್ವ ಸುಲಿಕುನಾಟು ಅತಿವಿಚ್ಚ ವಿಲಾವಿಧಿ ಅಪೇ ಪಾನ್ಸೆಲಿಂಗ್ ಮಮ ಮುಳ್ಳಿಲ ಅಪಿ ಪೊಡಿ ಅರಮುದಲ ಪಿಹಿಟಿವ ಬ್ಯಾಂಕು ಗಿನುಮಕ್ ವಿವೃತ ಕರಲ ಏ ಲಭಿಚ್ಚ ಮುದಲ್ ಅಪಿ ಏ ಏ ಅವಸ್ಥಾವನ್ ಅನುವ ಈ ವಿಹಾರಸ್ಥಾನ ಲಭಾದುಣ್ಣ ಮುಗದು ವಿಹಾರಸ್ಥಾನ ವಿಶಾಲ ವಸಿಂಗ್ ವಿನಾಶೇಟ ಪತ್ತುನ ಪುಲುವನ್ ಆಧಾರ ಏ ಲಭಿಚ್ಚೇವ ಏ ಏ ವಿಹಾರಸ್ಥಾನ ವಲ್ಟ ಯುಮುಕೆರುವ ಪುಲುವಂಗ್ ಆಕಾರ ಏ ಕಟ್ಟು ಸಿದ್ಧ ಕರಂಡಿಕೇಲ ಏ ಅಪಿ ವಿವೃತ್ತಕರು ಗಿನುಮ ಅಪಿಟ ತಾಮ ತೇನವ ಅಪಿ ಕಾಯಿಂಕರೇನ ಮುಗದು ಮೇವಾಗಿ ಹದಿಸಿ ವೇಲಾವನ್ನೊಳಗಿ ಅಪಟ ಮೇಕ ಪ್ರಯೋಜನ ಇಟ್ಟ ಗಂಡ ಪುಲುವಂಗ್ ವೈಕೇಲ ಹಿತಪು ನಿಶಾ ಇತಿಂಗ್ ಊಮನಾನ ಮಠ ಈ ಗಿನುಮ್ ಅಂಕೆ ಕಾಟಹರಿ ಲಭಾದಿಂತ ಪುಲುವ ಮಠ ಪುದ್ಗಲಿಕ ಕಥಾಕಲು ಅಪೆ ದುರಕಥನ ಅಂಕೆಯ ನಮೆಯೈ ತುನೇವ ತುನೈ ಹತಲಿಸಟೈ ಹತಲಿಸಟ ನಮೆಯೈ ತುನೇವ ತುನೈ ಹತಲಿಸಟೈ ಹತಲಿಸಟ ಅಪೆ ಪಾನ್ಸಲಿ ದುರಕಥನ ಅಂಕೆಯ ಏ ದುರಕಥನ ಅಂಕೆಟ ಕಥಾಕಲು ಮಠ ಮೇ ಬ್ಯಾಂಕು ಗಿನಮ ವಿಸ್ತರೂಪಟ ಲಭಾದಿಂತ ಪುಲುವನ್ ಹೆಬೆ ಮತಕ ತ್ಯಾಗಂಡ ಒಬ್ಬ ಯಂ ಮುದಲ ಡಾಲರ್ ಏಕಾಕೋ ಏ ಸಂಧಾ ಪರಿತ್ಯಾಗ ಕರ್ನೋಣ ಕರುಣಾಕಲ್ಲ ಒಬ್ಬ ಈ ಗಿನುಮಟ ಬೆರಕನ್ನ ವಿಲಾವಿಧಿ ರೆಫರೆನ್ಸ್ ಅಟಿಯಟ ದಾಂಡ ನೇಪಾಲ್ ಫ್ಲಡ್ ರಿಲೀಫ್ ಕೇಳ ನೇಪಾಲೇ ಗಂಗೋತ್ರ ಆಧಾರ ವಲ್ಟ ಮೇಕೆ ಇತಗೋಟ ಅಪಿ ದಾನ್ನ ಮೇ ಎವಲತೀನ ಮುದಲ ಮೇಕಟ ಎವಲತೀನ ಕೇಳ ಇತಿಂಗ್ ಅಪಿಟ ಇವ ಸುಧುಸು ವಿಧಿಯಟ ಮಹಾನಾಮ ಹಂದುರಂಟ ಅಪಿಟ ಎವಂಡ ಪುಲ್ವಂಕ ಮಕ್ತಿಬಿನ ಮಹಾನಾಮ ಹಂದುರು ಅಪಿಯು ದನುವತ್ ಕರುವ ಆಕಾರೇಟ ಇನ್ ಅನತುರು ಮಾಸಗಟ ಪಸ್ಸಿ ಅಪಿ ನವತ ಈ ನಮ್ ಲಿಸ್ಟ್ ಒಬೇ ಗುವಾನಿಧಿಲು ಮಾರ್ಗೆ ಅಪೇ ಟ್ರೀಟ್ ಪಲ್ಲಿಸಿ ಗುವಾನಿಧಿಲು ಮಾರ್ಗೆ ಅಸಂಡಂಟ ಲಬೆಂಟ ಸಲಸನ ಮೇ ಮೇ ಆಯ ಅಪಟ ಮೇ ಸದಾ ಆಧಾರ ಕಲ್ಲ ತೀನು ಐಕೆಲ ಮುಗದು ಮೇ ಹೆಮ ಮುದಲಾಕ್ಮ ವಿನಿವಿದ ಭಾವೇ ಅಪಿ ಕರಣ್ಣೆ ಈ ಲಬೆನ ಹೆಮ ಸತಿಯಾಕ್ಮ ಏಕತೂನಾಟ ಪಸ್ಸೆ ಸುಮಾನ ದೇಹಿಗಟ ಇತರ ಪಸ್ಸೆ ನವತ ಮಹಾನಾಮ ಹಾಮ್ದುರು ಅಂಟ ಅಪಿ ಲಬೆಂಟ ಸಲಸನ ಮಹಾನಾಮ ಹಾಮ್ದುರು ತಪಟೇ ಸಂದಾ ಲಿಪಿಯಾಕ್ ಯುಮುಕುರೈ ಲಭಿಚ್ಚ ಮುದಾಲ್ ಸಂಖ್ಯೆ ಮೆಚ್ಚರೈ ಅಪಿ ಆಪ ಮುದಾಲ್ ಪ್ರಮಾಣ ಮೆಚ್ಚರೈ ಕೇಳ ಇತಿಂಗ್ ಏನಿಸಾ ಮಮ ಅಪೇ ಸಹುದ್ ಅಪೇ ಶ್ರೀಲಾಂಕಿ ಜನತಾವಗಿಂಗ್ ಇಲ್ಲಾ ಸಿಟ್ಟಿನ ಮನುಷ್ಯತ್ವೇ ತಮಂಗೆ ದಯ ದಿಕ್ಕು ಕರನ್ನಟ ಸುದುಸು ಅವಸ್ಥಾವಕ್ ವಿಶೇಷ ಬೌದ್ಧರಟ ಸಿದ್ಧಾರ್ಥ ಕುಮಾರ್ ಉತ್ಪತ್ತಿ ಲಭಿಚ್ಚ ಲುಂಬಿನಿಯ ತೀರ್ನರಟ ನೇಪಾಲೆ ಇತಿಂಗ್ ಹರದೆರೇಟ್ ವಿಪತಟ ವ್ಯತಿಚ್ಚ ವಿಲಾವಿಧಿ ಒಬ್ಬಟ ಪುಲುವನ್ ಸಹಯೋಗಿಯ ಪುಲುವನ್ ಆಧಾರ್ಯ ಎತ್ತಂಟ ಪಿರಿನಮಂಟ ಕೇನಿಕೆ ಇತಾಮ ಕರುಣಾವೇ ಒಬ್ಬ ಹೆಮ ದಿನಾಟಮ ಸಿಹಿಪತ್ ಕರಂಟ ಮಾಮಿ ವಿಲಾವಿ ಅವಸ್ಥಾವ ಕರಗನ್ನ ಅಪಿಟ ಮೀ ಅವಸ್ಥಾವ ಲಭಾದುನ್ನಟ ತ್ರಿಪಲ್ಲಿ ಸಿದ್ಗುವನ್ನಿಧಿ ಅಪಿ ಸಿರಿವರ್ಧನ ಮಹಾತ್ಮಯತಲು ಕಾರ್ಯ ಮಂಡಳಿಟ ಸಂಬಂಧ ವೆಚ್ಚ ಅಪಿ ಮಹಾನ ಮಹಾಂದ್ರು ಅಂಟತ್ ಮಂಗ್ ಇಷ್ಟಂತ ವೇನು ಅಪಿ ವೆಬ್ಸೈಟ್ ಟೇಕ ತಾಮ್ನಿಕ್ತೇನೆ .org.au ಮಮ ಹೆಟ ಈ ವೆಬ್ಸೈಟ್ ಗಟ ಈ ಬ್ಯಾಂಕ್ ವಿಸ್ತಾರ ಮಮ ದಮ್ಮಣ್ಣ ದಾಲ ಅಟಿನ್ ಲಿಯಾನ ಅವಶ್ಯ ತೊರು ತುರು ಓನಕೆನಗುಟ ಇದೊಟ್ ವೆಬ್ಸೈಟ್ ಟಿಕಿ ಲೇಖ ಬಲಾಗಂಡ ಪುಲುವನ್ ಏಮೆನತ್ತಂ ಪನ್ಸಲ್ಟ ಕಥಾಕಲ್ಲ ಈ ವಿಸ್ತಾರ ಲಭಾಗಂಡ ಪುಲುವನ್
1: ಅದೆ ಅವಸಾನ ವಸೇನ್ ಮಂ ಕೆಮತಿ ಅಪಿ ನೇಪಾಲಿ ಮಹಾನಾಮ ಸ್ವಾಮಿ ನಾಂತಿತ ತವತ್ ಯಮಕ್ ಕಿಯನ ರತ್ನಂ ಈ ಅವಸ್ಥಾವ ಸದಾ ಲಭಾದಿನ್ನಟ
0: ಅಬೆ ನಾಯಕ ಅಂದ್ರು ಕಿವ ವಗೇಮ ಮಾತಿತಿನ್ ಆಸ್ಟ್ರೇಲಿಯಾ ವೇ ಔಟು ದೇಖಾ ಮಂಗಿತನ್ ದೇಖಕ್ಟ ವೆಡಿ ಕಾಲೆ ಕೇಟಿಯಾ ಏ ಸಂಬಂಧ ತಾವೇ ಮತ ತಮೆ ನಾಯಕ ಅಂದ್ರು ಮಾವ ಮತ ಕರ್ಲ ಕಾಲ್ ಕರ್ಲ ಮನಾದ ಕರಣ ಪುಲನ್ ಕೆಲ ಉನ್ನಾನ್ಸೆ ಮಗನ್ ಯಾವೇ ಇತಿಂಗ್ ಮೇ ಬಿಲಾಯ್ ಮಟ ಕ್ಯಾನ್ ತಿಯನ್ನೇ ಅಪಿ ಕ್ಯಾನಿ ಏ ಏ ಪಲಾತ್ ವಲ ವೆಡಿ ವಿಸ್ತಾರ ಒಕ್ಕುಮ ಅಪಿ ಹೊಯ ಹೊಯ ಇನ್ನವ ಅಪಿ ಮೇ ಸಂದದಾತ್ ಆಧಾರ ಟಿಕಾ ಏಕುತ ಕರೆಗಿನ ಅರಿಗಿನ ಗಿಲ್ಲ ಬೇದನ್ನ ಅಪಿ ಬಲಾಪುರತ್ವೇನೋ ಇತಿಂಗ್ ಅಪಿ ಏ ಪಲಾತ್ ವಲ ಹೊಯಲ ಬಲಪು ವಿಧಿಯಟ ಇತಿಂಗ್ ಮಿನಿಸುಂಟ ಕೊಡಾಕಮಾರಿ ಏಕನೆ ಏಕಲಂಡ್ಲೆ ಈ ಪೇರದ ಮಂಗ್ ಭೇಟಿ ಏಕಾಗ್ ದೆಕ್ಕ ಮನುಷ್ಯ ಕೇನು ಏ ಮನುಷ್ಯ ಅಟ ಬೆಸರಿಗೆ ಭೇದ ಬನ್ನ ವಿದ್ಯಕ್ ನೆತ್ತು ಯಾಟ ಹಂಬೆಚ್ಚ ನೂಡಲ್ಸ್ ಟಿಕ ಬಿಕುನಲ ಏಕಿನ ಹಂಬೆಚ್ಚ ಸಾಲಿ ವಲಿಂತಮೆ ಯಾ ಭೇದ ಅರಗಿನ ಬಿಬಿ ಇನ್ನೆ ತಿಂಗ್ ಏಕಿನ್ ಪೇನ ಮಿನಿಸುಂಟ ಬಹುಮ ಅಮಾರಿ ಕನೆ ಭೇದ ಹಿಮ ಹೊಯಾಗನ್ನ ತಮಾರಿ ತಿಂಗ್